ಏಕೈಕ ಲೋಕಂ ಸನ್ನಜಾಜಿ ಕಳಲೇ ಮೋಹನ ರಾಗಂ ಚಿಲಕಲ ಪಲುಕುಲು ಅಲಕಲ ಉಲುಕುಲು ನಾ ಚಿಲಿ ಸೊಗಸುಲು ನನ್ನೇ ಮರಿಪಿಂಚೇ